ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ 100.2 ಮೆಗಾಹರ್ಟ್ಸ್ ಪರ್ ಯಾ ಆಕಾಶವಾಣಿ ಕಾ ಪ್ರಸಾರ ಕೇಂದ್ರ ಹೇ. ಅಬ ಆರಂಭ ಕರ್ತೆ ಹೇ ಆಜ್ ಕೆ ಸ್ಥಾನೀಯ ಭಾಷಾಓ ಕೆ ಕಾರ್ಯಕ್ರಮ. ಪ್ರಸ್ತುತ ಹೇ ಮಾರ್ಗ ಕಾರ್ಯಕ್ರಮ. ಆಧುನಿಕ ಗೀತ ಪೇಶ್ ಕರೆಂಗೆ ಲಾಲ್ ರೇತ್ ಪುಯಿ ಪುದೈತೆ ಔರ್ ಉನ್ಕೆ ಸಾಥಿ.

ಚಾಹುಮ್ರಿ ಲೋಚಾರ್ವಿ ಚಾರ್ವಿ ಸೀ ಲೋಚಾರ್ವಿ ಚಾರ್ವಿ ಲು ಜೈಂಗ್ ತೋಯ್ ಜೈಂಗ್ನಿ ಥಾರೇ ಪೆನ್ ಸಾಮಿ ಸಿ ಥಾರೇ